ಇಚ್ಛೆ ಆಕಾಶವಾಣಿ ಶ್ರೀನಗರ್ ಜುಬಜತ್ ತ್ರಹ್ಮಣರ್ ಸಪದ್ ಬಲಿ ಸಮಯ ಈಸೋ ಆಗಸ್ ಮುಂಚ ಪೇಶ್ ಕಲಾಮ ಅಜೀಜ್ ಹೋಜ್ ಪೇಶ್ ಕರಣ ಅಬ್ದುಲ್ ಗನಿ ರಥರ್ ತಿಹಿನ್ ಸಾಥಿ.